ಚಂದ್ರಹಾಸರ ಬೋಡ ಮುಖಾಕಾರ ಸಾಳವಾಣಿ ಅಮೃತಾತಿ ಚಂದ್ರಹಾಸರ ಬೋಡ ಮುಖಾಕಾರ ಸಾಳವಾಣಿ ಅಮೃತಾತಿ ಪ್ರೇಮ ದೃಷ್ಟಿ ಸುಧಾಮನಾತಿ ದೇವ